0: ರಂಗಾ ಉದಯದೇಶ್ ಮೇರು ಎವರೆಸ್ಟ್.
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಸ್ ಕೃಷ್ಣ ಸಾರ್ ಜತ್ತಿಗೆ ದೇಶ್.